0: rap lap, dub dab dab dab dab dab dab dab dab dab dab dab dab dab dab dab.
1: Радіо «Джаз».